me se wo bi ante wo be wari afi mu wo sujani wo be ya ye fra fi mu ate wo be seria wo sujani wo be seria fi mu ate tie